0: ಶ್ರೀ ಶ್ರೀ ಶ್ರೀ ರಂಗ ರಂಗ ರಂಗಾಚಾರ್ಯಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿಥಾಯಂ ಪೂರ್ಣ ಕುಂಭರಾಗ
1: ಸೆಬಸ್.